ಚತುರ್ಭಿಃ ಸ್ಫಟಿಕ ಮಣಿಮಯೀ ಅಕ್ಷಮಾಲಾಂ ದದಾನ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಬಾಸಾ ಬುಂದೇಂದು ಶಂಖ ಸ್ಫಟಿಕ

ಸದಮೋಸದ ಮೇಲೆ. ಕಾರ್ಯಕ್ರಮದ ತರ್ವಾತ ರೇಪಲ್ಲೆಲೋ ರಾಧ ಈ ಚಿತ್ರ ನುಂಚಿ ಸುಜಾತ ಪಾಡಿನ ಪಾಠ, ಸಾಹಿತ್ಯಂ ಶ್ರೀಹರ್ಷ, ಸಂಗೀತಂ ಕೋಟಿ. ಈ ಪಾಠವನ್ನು ವಿನಿಪಿಸಮನ್ ಕೋರ್ತುನರು. ಭದ್ರಾದ್ರಿ ಕೊತ್ತಗೂಡು ಜಿಲ್ಲಾ ಸುಜಾತನಗರ ಮಂಡಲಂ ರಾಘವಪುರಂ ಗ್ರಾಮ ನುಂಚಿ ಗುಣ್ಣೆಟ್ ವೆಂಕಟರಾಮುಲು, ಅದೃಷ್ಟಮ್ಮ ಚಾರಿಬಾಬು, ಪ್ರಭುದೇವ್, ಭದ್ರಮ್ಮ, ಮಾಮಿಡಾಳ ಕಲ್ಯಾಣ ದೇವಿ, ಚಕ್ರವರ್ತಿ, ಶ್ರೀವಲ್ಲಿ, ಯೋಗೇಂದ್ರ, ಲಕ್ಷ್ಮೀ ಪ್ರಸನ್ನ, ಮಂಗಮ್ಮ, ಮಂಜುಳ, ಆದಿನಾರಾಯಣ, ಸ್ವರೂಪ, ನಾಗಯ್ಯ, ವೀರಂದ್ರ ಕೋಸಂ ಈ ಪಾಠ.